ಗಟಿ ದ ಬಬ ಗರಿ ಗ ಮ ಪದ ನಿ ದ ಗಟಿ ದ ನಿ ದ ಪಮ ಪದ ನಿ ರಿ ಸ ನಿ ದ ಗಟಿ ದ ನಿ ದ ಬದ ರಿ ಸ ನಿ ದ ಬಬ ಪದ ನಿ ದ ಪಮ ಗ ರಿ ಗ ಪ ಬ ರ ಪಮ ಗ ಪ ಪಲ ನಿ ದ ನಿ ಗಟಿ ದ ನಿ ದ ಪದ

ರಮ ಪದ ನಿಜ ಗತಿ ಧನಿದ ಪಮ ಪದ ನಿಧಿ ಧನಿದ ಗತಿ ಧನಿದ ಪದರಿ ಧನಿದ ಪಮ ಪದ ನಿಧ ಪಮ ಸರಿ ಗಮ ಪಮ ಗರಿ ಪಮ ರಮ ಪಮ ಗಮ ಪಲ ನಿಧನಿ ಗತಿ ಧನಿದ ಪದ.